0: ಮತ್ತು ಆಂಬುನ ಗಿದರವಿಲ್ಲ ಕಥಾ ಬಾಕಿರುವ ಇರುವ ಸೀಮಿ ಕದಾದ ಬೆಂದ ಹರಿಯಾದರೆ ಕೇವ ಇರುವ ಸೇಮಿ ಮಾತಾದರೆ ಉಣ ಇರುವ ಸೇಮಿ ಕಥಾ ಬಾಕಿಲ್ಲ ಮಾಕಿರುವ
1: ಇಸ್ಕೊಳ್ಳವಾ ಬಯಸ್ಕೆಲೆ ಇರುವ ಸೇ ಅಪ್ಪಿಟ ಇಸ್ಕೋರೆ ಅಡಗರಾಣಿ ಕೇಳದುನ್ನ ಅಪ್ಪಿಟ ಗೊಡಕ್ ಆದರೆ ಅಪ್ಪಿಟ ಒಣಗರಣೆ ವಗೇನ ಎಲ್ಲದುನ ಇಸ್ಕೋರೆ ಬಾಡು
0: ಗೆದರಗಡೆ ದಾಲ ಅಪಿದಾನ್ನಿ ಅವಿದಿಲ್ಲ ಕೀವ ಉದ್ದಿ ತಮಾಯಿ ಅಪಿದಾನ್ನಿ ಇರು ಬಸಿ ಅಪಿ ಗಿಯಾ ಬಲಾಂಡ ಇದು ಗುಟ ಯಾನು ಗುಟ ಮೇರಿ ನೆತಿವಿಲ್ಲ ಮೀ ಇರು ಬಸಿ ಕೇಗ ಹಾಗನ ಗೆದರ ಆವ ಇರ್ಬೋದು ಕೇಗ ಹಾನಿ ಗೆದರಿನ ಗುಟ ಇರು ಬಸಿ ಪೊಮ್ಮಿ ಅರಂಗಿ ಐಸ್ ಪಿತ್ತಾಳೆ